ಜ್ಞಪತಂಶ್ಚ ಗರ್ಭಾಃ ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪಃ ಸ್ವದಂಶ್ತ್ರಯೋನ್ನೀತಧರೋವರಾಃ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ ಸ ಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋಸ್ಮಾನ್ ಮಾಮುಗ್ರಧರ್ಮಾತ್ ಅಖಿಲಾತ್ ಪ್ರಮಾ

ನೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ ದಂ ದಗ್ಧ್ಯರಿ ಸೈನ್ಯಮಾಶು ಕಕ್ಷಂ ಯಥಾ ವಾತ ಸಖೋ ಹುತಾಶಃ ಗದೇಶ ನಿಸ್ಪರ್ಶನ ವಿಸ್ಫುಲಿಂಗೇ ನಿಷ್ಪಿಂಡಿ ನಿಷ್ಪಿಂಡ್ಯ ಜಿತ ಪ್ರಿಯಾಸಿ ಕೂಷ್ಮಾಂಡವೈನಾಯಕ ಯಕ್ಷ ರಕ್ಷ ಭೂತಗ್ರಹಾಂಶ್ಚೂರ್ಣಯ ಚೂರ್ಣಯಾರೀನ್ ತ್ವಂ ಯಾತು ಧಾನ ಪ್ರಮಥ ಪ್ರೇತ ಮಾತೃ ಪಿಶಾ